ಆಕಾಶವಾಣಿ ಕರ್ಸಾಂಗ್ ಸುರೇಣ ವಚನ ಬೇಗ ತಮಾಮ್ ಶ್ರೋತಾರ್ಲಾಯ್ ಕಾರ್ಯಕ್ರಮ ಸ್ವಾಗತ ತಥಾ ವಿವಾದನ ಜನೌದೇ ಅವ ಪ್ರಸ್ತುತ ಗಣ ಲಾಗ್ರೇ ಛೌ ಅನುರೋಧ ಗೀತ ಕಾರ್ಯಕ್ರಮ